0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆರ್ಕೆ ಶ್ರೀಕಂಠನ್ ಅವರು ಹಾಡಿರುವ ವಾದಿರಾಜರ ರಚನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಆವ ರೀತಿಯಿಂದ ನೀ ನಿನ್ನ ಪಾಲಿಬೆ.
0: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಆವ ರೀತಿಯಿಂದ ನೀನೆನ್ನ ಪಾಲಿಪೆ, ಅ ಕಂಪೋಸಿಷನ್ ಆಫ್ ವಾದಿರಾಜ ರೆಂಡರಿಂಗ್ ಆರ್ ಕೆ ಶ್ರೀಕಂಠನ್.

0: ನಿನ್ನ ಧ್ಯಾನವ ಕೊಡು, ಎನ್ನ ಧನ್ಯನ ಮಾಡು. ಪುರಂದರದಾಸರ ರಚನೆ ಇದು. ಸುಮಾ ಶಾಂತಾರಾಮ್ ಹಾಡಿದ್ದಾರೆ.
1: ಸುಮಾ ಶಾಂತಾರಾಮ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ನಿನ್ನ ಧ್ಯಾನವ ಕೊಡೋ, ಎನ್ನ ಧನ್ಯನ ಮಾಡೋ.

0: ಓಂಕಾರ ಬಿಂದು ಸಂಯುಕ್ತ ಶಿವ ಷಡಕ್ಷರ ಸ್ತೋತ್ರ ಕೇಳಿ ಶ್ಯಾಮಲಾಜಿ ಭಾವೆ ಹಾಡಿದ್ದಾರೆ.
1: ಶ್ಯಾಮಲಾಜಿ ಭಾವೆ ಪ್ರೆಸೆಂಟಿಂಗ್ ಶಿವ ಷಡಕ್ಷರ ಸ್ತೋತ್ರಂ ಓಂಕಾರ ಬಿಂದು ಸಂಯುಕ್ತ.

0: ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆಮಗೆ, ಕನಕದಾಸರ ರಚನೆ ಇದು. ಎಂಎಸ್ ಶೀಲಾ ಹಾಡಿದ್ದಾರೆ.
1: ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆಮಗೆ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಎಂಎಸ್ ಶೀಲಾ.

0: ಎಸ್ ಶಾರದಾ ಅವರು ಹಾಡಿರುವ ವಿಜಯದಾಸರ ಒಂದು ರಚನೆ ಕಾದನ ಭಕ್ತನ ಹರಿ ಕಾದನ.
1: ನೌ ಒನ್ ಮೋರ್ ಸಾಂಗ್ ಬೈ ಎಸ್ ಶಾರದಾ, ಕಾದನ ಭಕ್ತನ ಹರಿ ಕಾದನ, ರಿಟನ್ ಬೈ ವಿಜಯದಾಸ.

0: ನೀನೆ ಗತಿ ಎನಗೆ ಪುರಂದರದಾಸರ ರಚನೆ ಇದು. ಸುಮಾ ಶಾಂತಾರಾಮ್ ಹಾಡಿದ್ದಾರೆ.
1: ಸುಮಾ ಶಾಂತಾರಾಮ್ ಪ್ರೆಸೆಂಟಿಂಗ್ ನೀನೆ ಗತಿ ಎನಗೆ, ರಿಟನ್ ಬೈ ಪುರಂದರದಾಸ.

ಈಗ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಚನ್ನವೀರ ಕಣವಿಯವರ ರಚನೆ, ವಿಶ್ವವಿನೂತನ ವಿದ್ಯಾಚೇತನ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್, ಅ ಸಾಂಗ್ ರಿಟನ್ ಬೈ ಚನ್ನವೀರ ಕಣವಿ. ಸಾಂಗಿನ್ ಕೋರಸ್, ವಿಶ್ವವಿನೂತನ ವಿದ್ಯಾಚೇತನ.

0: ಆರ್ಕೆ ಶ್ರೀಕಂಠನ್ ಅವರು ಹಾಡಿರುವ ಕನಕದಾಸರ ಒಂದು ರಚನೆ ಸಾಧು ಸಜ್ಜನ ಸತ್ಯ ಗುಣಕೆದರುಂಟೆ.
1: ಸಾಧು ಸಜ್ಜನ ಸತ್ಯ ಗುಣಕೆದರುಂಟೆ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಆರ್ಕೆ ಶ್ರೀಕಂಠನ್.

0: ನಚ್ಚುಗೆ ಮನ ನಿಮ್ಮಲ್ಲಿ, ಅಕ್ಕ ಮಹಾದೇವಿಯವರ ವಚನವಿದು. ಎಂಎಸ್ ಶೀಲಾ ಹಾಡಿದ್ದಾರೆ.
1: ನಚ್ಚುಗೆ ಮನ ನಿಮ್ಮಲ್ಲಿ, ರಿಟನ್ ಬೈ ಅಕ್ಕ ಮಹಾದೇವಿ, ಸಂಗ್ ಬೈ ಎಂಎಸ್ ಶೀಲಾ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, you just heard various compositions rendered by various artists. This devotional program was a contribution of Akashwani Bengaluru, Anytime Indian Music.
2: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
3: ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
4: ನಮಸ್ತೆ ಮೇಡಮ್.
5: ನಮಸ್ತೆ. ಚರಣದ ಭಾಗದಲ್ಲಿ ಇದ್ವಿ ನಾವು ಹಿಂದಿನ ತರಗತಿ. ಇವಾಗ ಒಂದ್ಸಲ ಆ ಭಾಗ ಹಾಡ್ಬಿಟ್ಟು ಅದರ ಮಧ್ಯಮ ಕಾಲ ಸಾಹಿತ್ಯ ಹಾಡ್ಬಿಟ್ಟು ನೋಡೋಣ ಮುಂದೆ. ಹೇಗೆ ಜ್ಞಾಪಕ ಇದೆ ಅಲ್ವಾ? ನಾಕನಾಯಕ ತಾಪನಾಶನ.

0: ಮಾಡ್ಕೊಳ್ಳಿ.
1: ಮಾಕ
0: ಲಯ ಶುಭ
1: ಲಯ ಶುಭ
0: ಒಟ್ಟಿಗೆ ಸೇರಿಸಿ ಆಮೇಲೆ ಹಾಡ್ಬೇಕು. ನೀವು ಅಭ್ಯಾಸ ಮಾಡುವಾಗ ಅಷ್ಟಕ್ಕೆ ಬಿಡಿಸ್ಕೊಂಡು ಆಮೇಲೆ ಅದನ್ನ ಸೇರಿಸ್ಕೊಂಡು ಅಭ್ಯಾಸ ಮಾಡ್ಬೇಕು.
1: ಮಾಕ ಲಯ ಶುಭ ಮಾಕ ಲಯ ಶುಭ
0: ಕಲಯ ಅಂತ ಬರ್ಬೇಕು. ಲಯ ಶುಭ ಆಗ್ಬಾರ್ದು.

0: ಬರುತ್ತೆ. ಮುಂದಿನ ಚರಣಗಳನ್ನು ಬರ್ಕೊಂಬಿಡಿ.
1: ಆಯ್ತು ಮೇಡಮ್.
0: ದಿನಕರ ತನಯ ಪಾಲ,
1: ದಿನಕರ
0: ತನಯ
1: ಪಾಲ,
0: ತನಯ ಪಾಲ. ಸೇವಿತ
1: ಸೇವಿತ
0: ಪವನಜ,
1: ಪವನಜ
0: ಸೇವಿತ ಪವನಜ. ಹಾಟಕ ಚೇಲ,
1: ಹಾಟಕ ಚೇಲ.
0: ಘನ ಸಾರಾಂಕಿತ ಫಾಲ,
1: ಘನ ಸಾರಾಂಕಿತ ಫಾಲ.
0: ಕೌಸಲ್ಯೇಯ ಸುಶೀಲ,
1: ಕೌಸಲ್ಯೇಯ ಸುಶೀಲ.
0: ನಂತರ
1: ಹಾಂ,
0: ಜನಿತ ನತಜನ,
1: ಜನಿತ ನತಜನ.
0: ಸಕಲ ಶುಭ ಗುಣ,
1: ಸಕಲ ಶುಭ ಗುಣ.
0: ಸನಕ ಮುಖ ಮುನಿ,
1: ಸನಕ ಮುಖ ಮುನಿ.
0: ಶರಣ ನಿರುಪಮ,
1: ಶರಣ ನಿರುಪಮ.
0: ಬರ್ಕೊಂಡಿದ್ದೀರಾ?
1: ಹಾಂ.
0: ಇದು ಇದು ಮೊದಲನೇ ಚರಣ. ಎರಡನೇ ಚರಣನೂ ಬರ್ಕೊಂಬಿಡಿ.
1: ಹಾಂ,
0: ಸಾಹಿತ್ಯ ಭಾಗ ಇಟ್ಕೊಂಡಿರ್ಬೋದು ನೀವು.
1: ಹಾಂ.
0: ವಾರಿಧಿ,
1: ವಾರಿಧಿ
0: ಮದ ವಿದಾರ,
1: ಮದ ವಿದಾರ.
0: ವಾರಿಧಿ ಮದ ವಿದಾರ,
1: ವಾರಿಧಿ ಮದ ವಿದಾರ.
0: ಪೂರ್ಣ ಚಂದ್ರವದನ,
1: ಪೂರ್ಣ
0: ಚಂದ್ರವದನ. ವಿಮಲ ಹಾರ,
1: ವಿಮಲ ಹಾರ.
0: ಮಾರ ಸಮಾಕಾರ,
1: ಮಾರ ಸಮಾಕಾರ.
0: ಮಹಿಧರಾದಿ,
1: ಮಹಿಧರಾದಿ.
0: ಗಂಭೀರ,
1: ಗಂಭೀರ.
0: ಸಾರಸೋದ್ಭವ,
1: ಸಾರಸೋದ್ಭವ.
0: ಸನ್ನುತಾವಹ,
1: ಸನ್ನುತಾವಹ.
0: ಚಾರುತರಹಾಸ,
1: ಚಾರುತರಹಾಸ.
0: ಜಾನಕೀವರ,
1: ಜಾನಕೀವರ.
0: ಇದು ಸಾಹಿತ್ಯ.
1: ಹಾಂ.
0: ದಿನಕರ ತನೆಯ ಪಾಲ ಅನ್ನೋದು ಮೊದಲನೇ ಚರಣ ಶುರು ಆರಂಭ. ಎರಡನೇ ಚರಣದ ಆರಂಭ ವಾರಿಧಿ ಮದ ವಿದಾರ. ಮೂರನೆಯ ಚರಣ ಸಾಕೇತ ಪುರಭೂಪ. ನಮಗೆ ಸ್ವರ ಪ್ರಸ್ತಾರದೊಂದಿಗೆ ಒದಗಿಸಿರೋದು ಮೂರನೇ ಚರಣ. ಆದ್ರಿಂದ ನಾವು ಮೊದಲನೇ ಎರಡು ಚರಣದ ಸಾಹಿತ್ಯನು ಅದರಂತೆ ಗಮನಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಇವಾಗ
1: ಚರಣ
0: ಚರಣ ಭಾಗವನ್ನು ನೋಡಿ. ಈಗ ಸ್ವರಲಿಪಿಯೊಂದಿಗೆ ಹೇಳ್ಕೊಟ್ಟಿದ್ದ ಭಾಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ದಿನಕರ ತನಯ ಪಾಲ, ನಮ್ಮ ಪಲ್ಲವಿಯ ಪ್ರಕಾರ
1: ಸರಿ
0: ಹಾಡಿ. ದಿನಕರ ತನಯ

ಸುಂದರ ತನಯಪಾಲ ಅಂದ್ರೆ ಸೂರ್ಯನ ವಂಶಕ್ಕೆ ಸೇರಿದವನು ಸುಗ್ರೀವ. ಸುಗ್ರೀವನನ್ನು ಪೊರೆದವನು, ಪಾಲಿಸಿದವನು ಅನ್ನೋ ಅರ್ಥ. ಸೇವಿತ ಪವನಜ, ಪವನಜ ಅಂದ್ರೆ ಆಂಜನೇಯ, ಮಾರುತಿ, ಮಾರುತಿಯಿಂದ ನೀನು ಸೇವೆಯನ್ನ ಸ್ವೀಕರಿಸಿದವನು. ಹಾಟಕ ಅಂದ್ರೆ ಚಿನ್ನ, ಬಂಗಾರ. ಹಾಟಕ ಚೇಲ, ಬಂಗಾರದ ವಸ್ತ್ರ ಅಂದ್ರೆ ಹೊಂಬಣ್ಣದ ವಸ್ತ್ರವನ್ನ ಧರಿಸಿದವನು ಅಂತ ಅರ್ಥ. ಈ ಘನಸಾರ, ಘನಸಾರಾಂಕಿತ ಪಾಲ ಅಂತ ಇದೆ, ಇದರ ಅರ್ಥ ಏನು? ಕರ್ಪೂರ, ರಕ್ತ ಚಂದನ, ಶ್ರೀಗಂಧ, ಅಗರು, ಇದನ್ನೆಲ್ಲ ಸುಗಂಧ ದ್ರವ್ಯದ ಗುಂಪಿಗೆ ಸೇರ್ತೀವಿ. ಅದರಲ್ಲಿ ಕಸ್ತೂರಿ ತಿಲಕ ಹೇಳ್ತೀವಲ್ಲ ಹಾಗೆ, ಘನಸಾರಾಂಕಿತ ಪಾಲ. ರಾಮನಿಗೆ ಕೂಡ ನಾಮವನ್ನ ಇಟ್ಟಿರೋದನ್ನ ಗಮನಿಸಿರ್ಬೋದು, ಅದು ಘನಸಾರಾಂಕಿತ ಪಾಲ. ಈ ನಾಲ್ಕರ ಒಂದು ಮಿಶ್ರಣ ಹಣೆಯಲ್ಲಿ ತಿಲಕವಾಗಿ ಧರಿಸಿದಾನೆ. ಆಕೆ, ಆತನ ಮಾತೆ ಕೌಸಲ್ಯ, ಕೌಸಲ್ಯೆಯ ಸುಶೀಲ, ಕೌಸಲ್ಯೆಯ ಮಗನಾದವನೇ. ಈ ಜನಿತ ಯಾರು ಹುಟ್ಟಿದ್ದಾರೆ, ನತ ಜನ ನಮಸ್ಕಾರಗಳನ್ನ, ಈ ಭೂಮಿಯಲ್ಲಿ ಹುಟ್ಟಿದ ಸಕಲ ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಶುಭವನ್ನು ಉಂಟು ಮಾಡುವ ರಾಮ, ನಿನಗೆ ಜಯವಾಗಲಿ ಅಂತ ಹೇಳಿರೋ ಭಾಗ ಆಯ್ತು. ಅರ್ಥ ಆಯ್ತು.

0: ಒಂದ್ಸಲ ಸ್ವರ ಭಾಗ ಹಾಡ್ಬಿಡಿ. ಪಮದ ಹಳಿ ಅಲ್ಲೇ ಇದೆಯಲ್ಲ ಮೈದಯಾಂಕುರು.
1: ಪಮದ ನೀ ಸಸ ರೀ ಸರಿ
0: ರೀ ಸರಿ ತಾಳ ಗತಿ ಎಲ್ಲ ನೋಡ್ಕೋಬೇಕು. ತಕ್ಕಿಟ ತಕ್ಕದಿಮಿ
1: ಪಮದ ನೀ ಸಸ ರೀ ಸರಿ ಸ ನೀ ಸಸ
0: ದರಿ ಸರಿ ನೀ ಸ ನೀನಪ್ಪ
1: ದರಿ ಸರಿ ಸನಿದ ನೀದಪ್ಪ
0: ನಿಸದ ನೀದಪ್ಪ
1: ನಿಸದ ನೀದಪ್ಪ
0: ನೀದ ಬಾನು ಹಾಡ್ಬೋದು. ದ ಬ ಮಮ್ಮ ಗ ಮಗರಿ ಗ ಮಪ್ಪ ಬೇಕಾದ್ರೂ ಹಾಡ್ಬೋದು. ಅದು ಹಾಗೆ ಆ ಸಂಗತಿನೂ ಉಂಟು ಅಲ್ಲಿ. ಶ್ರೀ ಇದು ಶ್ರೀಕರ ಅಖಿಲ ತನೇ ತರಾನೇ ಹಾಡ್ಕೊಂಡ್ಬಿರ್ಬೇಕು ಸಾಹಿತ್ಯ ಶುರು ಮಾಡಿ. ಜಯ

0: ಹಾಗೆ ಪಲ್ಲವಿ ವಿಭಾಗಕ್ಕೆ ಹೋಗ್ತೇವೆ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
5: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ ತೀನ್ತಾಲ್ ಜೀನಾ ಮಾನೋ ಮೋರಿ.
6: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ರಾಗ್ ಸ್ವಾನಂದಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಜಿಯಾರಾ ಮಾನತನಾಹಿ, ಧೃತ್ ತೀನ್ತಾಲ್ ಜೀನಾ ಮಾನೋ ಮೋರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಜಿ ಲವ್, ಖಯಾಲ್ ವಿಲಂಬಿತ್ ತೇಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೇಂತಾಲ್ ದರಸು ಬಿನ್ನು ಸುನೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕ. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಝೀಲಫ್, ಖ್ಯಾಲ್ ವಿಲಂಬಿತ್ ತೀಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ ತೀಂತಾಲ್ ದರಸ ಭಿನ್ನ ಸುನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಕೇಳಿ ಪರಿದಾನಮಿಚ್ಚಿತೆ, ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ, ಬಿಲಹರಿ ರಾಗ ಖಂಡಚಾಪು ತಾಳದಲ್ಲಿ ನಿಬದ್ಧವಾಗಿದೆ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ, ಎಫ್ಎಂ ಫ್ರೀಕ್ವೆನ್ಸಿ 100.1 ಮೆಗಾಹರ್ಟ್ಸ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಲಿಸನ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್. ಇನ್ ದ ಬಿಗಿನಿಂಗ್ ಪರಿದಾನಮಿಚ್ಚಿತೆ, ಸೆಟ್ಟು ಬಿಲಹರಿ ರಾಗ್ ಖಂಡ ಚಾಪುತಾಳ್, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇನೀಗ ಕೇಳಿ ಬೆಹಾಗ್ ರಾಗ ಆದಿತಾಳದ ಖಂಡ ನಡೆಯಲ್ಲಿ ನಿಬದ್ಧವಾದ ಒಂದು ರಚನೆ. ನೌ ಲೆಟ್ ಅಸ್ ಲಿಸನ್ ಟು ರಾಗ್ ಬೆಹಾಗ್ ಸೆಟ್ಟು ಆದಿತಾಳ್ ಖಂಡ ನಡೆಯುತ್ತಾಳ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯ ವೃಂದ ಕೇಳಿದಿರಿ. ನಿರ್ದೇಶನ ತುಮಕೂರು ಬಿ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಗರಜ ಘನ, ಧೃತ್ತೀನ್ತಾಲ್ ಜರನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ ತೀನ್ತಾಲ್ ಝರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ ತೀನ್ ತಾಲ್ ಗಗರಿ ಮೋರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to vocal recital by Shri Prabhudev Sardar. He was accompanied on tabla by Pandit Raghunath Nakot, harmonium by Shri Basavaraj Gonhalo. This program was contributed by Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಈಮನಿ ಶಂಕರ ಶಾಸ್ತ್ರಿಯವರ ವೀಣಾವಾದನ ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಎಸ್ ರಾಮಯ್ಯ ಅವರಿಂದ, ಘಟ ಬೆಂಗಳೂರು ಕೆ ವೆಂಕಟರಾಮ್ ಅವರಿಂದ. ಮೊದಲಿಗೆ ಕೇಳಿ ಈಮನಿ ಶಂಕರ ಶಾಸ್ತ್ರಿಯವರ ಸ್ವಂತ ರಚನೆ ನೀದಾಸುಡನು ವರಾಳಿರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವಿನ್ನರ್ ರೆಸೈಟಲ್ ಬೈ ಈಮನಿ ಶಂಕರ ಶಾಸ್ತ್ರಿ ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಘಟಂ ಬೆಂಗಳೂರು ಕೆ ವೆಂಕಟರಾಮ್. ಟು ಬಿಗಿನ್ ವಿತ್ ನೀದಾಸುಡನು, ಸೆಟ್ ಟು ವರಾಳಿರಾಗ ಆದಿತಾಳ, ಇಟ್ಸ್ ಓನ್ ಕಾಂಪೊಸಿಷನ್.

ಎನ್ನೀಗ ಆರಬಿ ರಾಗ ಖಂಡಚಾಪು ತಾಳದಲ್ಲಿರುವ ಸ್ವಾತಿ ತಿರುನಾಳರ ರಚನೆ ನರಸಿಂಹ. ನೌ ನರಸಿಂಹ ಸೆಟ್ ಟು ಆರಬಿ ರಾಗ ಖಂಡಚಾಪು ತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಈಗ ದಯಾ ಜೋ ಚುಟುಕಿಡಿ ಗಾನವರ್ಧಿನಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ದಯಾ ಜೋ ಚುಟುಕಿಡಿ ಸಟ್ಟು ಗಾನವರ್ಧಿನಿ ರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಈ ಮನಿ ಶಂಕರಶಾಸ್ತ್ರಿಯವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಎಸ್ ರಾಮಯ್ಯ, ಘಟ ಬೆಂಗಳೂರು ಕೆ ವೆಂಕಟರಾಮ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ವೀಣಾ ಕುಪ್ಪಯ್ಯರ್ ವಿರಚಿತ ಬಾಗುಮೀರ ಶಂಕರಾಭರಣರಾಗ ರೂಪಕ ತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ಈ ಮನಿ ಶಂಕರಶಾಸ್ತ್ರಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಘಟ್ ಬೆಂಗಳೂರು ಕೆ ವೆಂಕಟರಾಮ್. Now, continuing the program, let us listen to a composition of Veena Kuppayar, Bagumira, Shankara Bharanaraga, Rupakathala.

ಇದುವರೆಗೂ ಈಮನಿ ಶಂಕರಶಾಸ್ತ್ರಿಯವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂಎಸ್ ರಾಮಯ್ಯ ಘಟ್ಟ, ಬೆಂಗಳೂರು ಕೆ ವೆಂಕಟರಾಮ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಟು ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಮ್, ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಈಮನಿ ಶಂಕರಶಾಸ್ತ್ರಿ, ಅಕಂಪನೀಸ್ ವರ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಘಟ್ಟಂ ಬೆಂಗಳೂರು ಕೆ ವೆಂಕಟರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. Anytime, Indian music.

ಡಮಕತ ತ್ರಿಶು ಕರಬಾದ ಡಮರು ಡಮಕಿ ಡಮಕಿ ಡಮ ಡಮ ಡಮ ಡಮ ಡಮ ಫಡಕತ ಅಧರ ಗರಲ ಪನ್ನಗ ಪುಪುಕಾರತ ಆಗ ನಿರಕಿ ನಿರಕಿ ಕಾಂಪತ ತ್ರಿಭುವನ ಗಂಧರ್ವ ದೇವ ಸುರ ನರ್ಮುನಿ ದಾದಾ ಜಲತಲ ನವಚ ಕಾಹದ ಶರಣ ಯುಗಲ ಪದ ಪಂಕಜ ನಗಪತ ಶಿಖರ ಕಾಂಪ ರಹಾವತ ಧರಳ ಧರಳ ದ್ರಾಮ ಧರಳ ಧರಳ ದ್ರಾಮ ಧರಳ ಧರಳ ದ್ರಾಮ ಕುಪಿತ ರುದ್ರ ಗನ ದಕ್ಷಕೆ ಘೇರತ ಸಂತಾವತ ತೋರಿ ಫೋರಿ ಮಖ ಖಂಬ ಸತ ಹಿಪುನಿ ಅಂಬ ಅಂಬ ಕೈ ಚೌತಿ ಸಿದಾ ಯಜ್ಞ ಧ್ವಂಸ ಕರಿ ಕರತ ವಿಪುಲ ಹುಂಕಾರ ಉಠತ ಬಾರಿದ ಪ್ರಲಯಂಕರ ದಾಮಿನಿ ದಮಕತ ಕಡಕಡಾರ ವಜ್ರಕ್ರಾಂತ ಸತಿ ಭಸ್ಮಿಲೆ ಅಂಗ ಅಂಗ ಲಪಟಾಪತ ಶಂಕ ಲೋಹಿತ ಲೋಚನ ನಾಚತ ತಾಂಡವ ಧಾಕಿಡದಕ್ಕೆ ಧುಮಿಕಿಡದಕ್ಕೆ ತಕ್ರಾಂತ ಕ್ರಾಂತ ಹಾಕಿಡದಕ್ಕೆ ಧುಮಿಕಿಡದಕ್ಕೆ ತಕ್ರಾಂತ ಧಾಕಿಡದಕ್ಕೆ ಧುಮಿಕಿಡದಕ್ಕೆ ತಕ್ರಾಂತ ಕ್ರಾಂಧಾನ ಧಿಕ್ಕಿಟ ಧಾತರಿ ಕಿಡದಿಕ್ ಧಾಕಿಟ ಧಾಕಿಟ ಧುನ್ ಧುನ್ ತೂ ನಾನ ಧಾತರಿ ಕಿಡದ ಹಿತ್ತಳಾನ ಕತ್ತರಿ ತಾನ್ ತಾನ್ ಗಿತರಿ ಹಿಂತಳಾನ ಗಿತರಿ ಹಿಂತಳಾನ ಹಿಂತಳಾನ ಧಾ ಗಿಂತಳಾನ ಧಾ ಗಿಂತಳಾನ ಧಾ ಕತ್ತಿರ ತಾನ್ ತಾನ್ ಗಿತರಿ ಹಿಂತಳಾನ ಗಿತರಿ ಹಿಂತಳಾನ ಗಿಂತಳಾನ ಧಾ ಗಿಂತಳಾನ ಧಾ ಗಿಂತಳಾನ ಧಾ ಗಿಂತಳಾನ ಧಾ

ಲಿಂಗನ ಕತ ಧಡನ್ನ ಕತ ಕತ್ರಿಕಟ್ಟ ತಾಕಿ ತೆಟ್ಟ ಕಿಟ್ಟ ಕತ್ರಿಕಟ್ಟ ಧಕ್ಕಿಟ್ಟ ಧಾಗೆ ತೆಟ್ಟ ಧಾಗಿ ನನ್ನ ಘನ ನನ್ನ ಗಗತ್ರಿಕಟ್ಟ ತಾಕಿಡದ ತಿಂಗಳ ತಂಗಡದ ಧಾಗಿ ನನ್ನ ಘನ ನನ್ನ ಗಗತ್ರಿಕಟ್ಟ ತಾಕಿಡದ ತಿಂಗಳ ತಂಗಡದ ಧಾಗಿ ನನ್ನ ಘನ ನನ್ನ ಗಗತ್ರಿಕಟ್ಟ ತಾಕಿಡದ ತಿಂಗಳ ತಂಗಡದ.

ಹಿಂದಿರ್ಗಡೆ ತಾಗಿತ್ತೆ ಹೇಗಿತ್ತೆ ಗದಿಗನ್ನ ತೆಗೆ ತಾಗಿತ್ತೆ ಕತೆ ಗದಿಗನ್ನ ಹಿಂದಿರ್ಗಡೆ ತಾಗಿತ್ತೆ ಧತ್ತೆ ದಿಡು ದಿಡು ತಾಗಿತ್ತೆ ಹಿಂದಿರ್ಗಡೆ ತಾಗಿತ್ತೆ ಹೇಗಿತ್ತೆ ಗದಿಗನ್ನ ದೇಗಿಟ್ಟೆ ತಾಗನ್ನ ದೇ ತಗನ್ನ ದೇ ಕತ್ತೆ ತಾಗನ್ನ ಹೇಗಿತ್ತೆ ಕತ ಗದಿಗನ್ನ ಕತ್ತಿರ್ಗಡೆ ಧಕ್ಕಿಟ್ಟೆ ಕಡೆ ತಾಕಿಟ್ಟೆ ಕತ ಗದಿಗನ್ನ ದೇಗಿಟ್ಟೆ ತಾಗಿನ ತಾಗಿತ್ತೆ ತಾತಿಟ್ಟೆ ಕತ ಕತ್ತೆ ತಾ ದಳನ್ ತುರು ತಿರುಗ ದಿಂಗ್ಳ ಅದು ದಿಂಗ್ಳ ಅದು ತಿರುಗ ದಿಂಗ್ಳ ನಾಗಿದ್ದೆ ತಾ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ತಾ ತುರು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ

ಮುರುಗಾದರ್ ಬದಲನೆ ದಿಗದಿಗ ಕರ ಕುಠಾರ ಕಾಟತ ಕೊಟ್ಟಿಲ ತಿರುಗಡತ ಕುತಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡತ ಧುಮಕಡತ ಕುತಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡತ ಧುಮಕಡತ ಕುತಾ ಟಕಿಟ ಧಿಕಿಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮರು ಡಮ್ ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ದೂರಗಾ